0: ಆಕಾಶವಾಣಿ ಇಂಫಾಲ್ ನಿಂಗ್ಥೌಖೋಂಗ್ಜಮ್ ಸುನಿನ ಪಾವು ಪಾಜರಿ ಅಹನ್ಬದ ಮರುಯಿಬ ಪಾವು ಮಣಿಪುರದ ಗಸಿ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅಂಡ್ ಎಲಿಸಿಟ್ ಟ್ರಾಫಿಕಿಂಗ್ಗೆ ಥೌರಂ ಪಾಕ್ಸನ್ನ ಪಾಂಗ್ಥೋಕ್ನಕಿ ಮುಖ್ಯಮಂತ್ರಿ ಯುಮ್ನಾಮ್ ಖೇಮ್ಸಾನಾ ಹೈರಿ ನಹಾಸಿಂಗ್ ಸಾನ ಖೊನಬರೊಂದ ಮೈ ಒನ್ಸಿನ್ಬನ ಮಯಾಯಿ ಕಾಬ ನಿಸಾಬಗಿ ಪೊಲಂಸಿಂಗ್ದಗಿ ಲಾಪ್ಥೋಕ್ಪ ಗಮ್ಗನಿ ಹಾಯ್ಬಗಿ ಥಾಜಿಬ ಲೈ ಮಣಿಪುರದ ಪೋಕ್ಪದಗಿ ಸಹಿ ಮಂಗ ಫಾವುಗಿ ಮನುಂಗ್ದ ಲೈಬ ಅಂಗಾಂಗ್ಸಿಂಗ್ ಲಾಗ್ಲಿಬ ನೊಮಾಯ್ಜಿಂಗ್ ನಿಮಿತ್ತಗಿ ಹೌದುನ ಪೋಲಿಯೋ ಹಿದಾಗ್ ಪಿಥಕದವ್ರಿ ಭಾರತ್ ಸಿನ್ಬ ತುಂಬದ ಮಿಜಲ್ಸ್ ರುಬೆಲಾ ಸಹಿಯಸಿಗಿ ಡಿಸೆಂಬರ್ ಫಾವುದ ಪುಂಗುಟ್ ಮುಟ್ಟನಬ ಪಾಂದಂ ಥಮ್ಲಿಬ ಅಸಿಗಿ ಯೇಂಗ್ಲಗ ಮಣಿಪುರದಸು ಥೌರಾಂಗ್ ಕಯಾ ಪೈಖತ್ಲಿ ಗೃಹ ಮಂತ್ರಿ ಅಮಿತ್ ಶಾಹನ ಹಾಯ್ರಿ ಡ್ರಗ್ನ ಲೈಬಾಗಸಿಗಿ ನಹಾಸಿಂಗ್ ಅಮಸುಂಗ್ ತುಂಗಿ ಪುನ್ಸಿದ ಅಚೌಬ ಸೈಥಿಂಗ್ ಬಿರಕ್ಲಿಬ ಅಸಿ ತೆಂಗನಬ ಐಕೊಯ್ ಪುನ್ನ ಅಮತ ಒಯ್ನ ಲೇಪ ತಂಗಾಯ್ ಪದೆ ಅಮಸುಂಗ್ ಫಿಫಾ ವರ್ಲ್ಡ್ ಕಪ್ತ ಗಸಿ ನೊಂಗಾಯ್ ಮತ್ತುಂಗ್ ಪುಂಖಾಯ್ ಸತ್ಪದ ಫ್ರಾನ್ಸ್ಗ ನೋರ್ವೆಗ ಅಮಸುಂಗ್ ಸೆನೆಗಲ್ ಇರಾಕ್ಗ ಸಾನಗನೆ ಮುಖ್ಯಮಂತ್ರಿ ಯುನಾಮ್ ಖೆಮ್ಸಾನ ಹಾಯ್ರಿ ನಹಾಸಿಂಗ್ನ ಸಾನಕಪ್ ಖೋನಬರೋಂದ ಮಾಯ್ ಒನ್ಸಿನ್ಬನ ಮಯೈ ಕಾಬ ನಿಸಾಗಿ ಪೊಲಂಸಿಂಗ್ದಗಿ ಲಾಪ್ಥೋಪ ಗಮ್ಗನಿ ಹಾಯ್ಬಗಿ ಥಾಜಬ ಲೈ ವಾಫಂ ಅಸಿ ರಾಜ್ಯಗಿ ಸೋಷಿಯಲ್ ವೆಲ್ಫೇರ್ ವಿಭಾಗ ಸಿಂಧುನ ಇಂಫಾಲ್ಗಿ ಸಿಟಿ ಕಾನ್ವೆನ್ಷನ್ ಸೆಂಟರ್ಡ ಪಾಂಗ್ಥೋಕ್ಪ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅಂಡ್ ಎಲಿಸಿಟ್ ಟ್ರಾಫಿಕಿಂಗ್ಗೆ ಥೌರಂದ ಮುಖ್ಯಮಂತ್ರಿನ ಫೊಂಗ್ದೊಕ್ಕಿಬನಿ ಶ್ರೀ ಖೆಮ್ಸಾನ ಹಾಯ್ ಹಂದಕ್ದ ಇಕುಯ್ ಕುಯ್ದ್ರಿಂಗಾಯ್ಗಿ ಮಮಾಂಗ್ದ ಕ್ವಾಕ್ತಾದ ಬೇಸ್ ತೌಬ ಸಿವಿಲ್ ಸೊಸೈಟಿ ಆರ್ಗನೈಜೇಷನ್ ಅಮನ ಫೊಂಗ್ದೊಕ್ಕಿಬಗಿ ಮತ್ತುಂಗ್ ಇನ ಮಫಂ ಅದುಗಿ ನಹಾಸಿಂಗ್ ಸಾಧು ಹುಂಬುದ್ರಾಗಿ ಮಯಾದ ಡ್ರಗ್ ಸಿಜಿನೈ ಮಾಂಗ್ನ ಹಾಯ್ ಡ್ರಗ್ ಯೋಲಿಬ ಮಿಹೊಯ್ಸಿಂಗ್ನ ಕುದಕ್ತ ಸಿಯಲ್ ಲೌದನ ನಹಾಸಿಂಗ್ದ ಡ್ರಗ್ಸಿಂಗ್ ಫಂಗನ್ಬಗಿ ಕುದೊಂಗ್ಚಾಬಸು ಪೀರಿ ಕ್ವಾಕ್ತಾಗ ಲೊನಬ ಮಫಂ ಮೊಯ್ರಾಂಗ್ ಕುಂಬಿ ಅಮಸುಂಗ್ ಥಾಂಗಗಿ ಮಫಂಸಿಂಗ್ದ ಹೌಜಿಕ್ ಡ್ರಗ್ನ ಮರು ಉಯ್ದುನ ಕಿನಿಂಗಾಯ್ ಒಯ್ರೆ ಮಾಂಗ್ನ ಹಾಯ್ ಲನಾಯ್ ಸಂಸ್ಥಾನ್ ಮೈರಾ ಪಾಯ್ಬಿ ಅಮಸುಂಗ್ ಕ್ಲಬ್ಗಿ ಮಿಯೊಯ್ಸಿಂಗ್ನ ಅಮತ ಒಯ್ನ ಪುನ್ನ ಸತ್ಮಿನದುನ ನಹಾಸಿಂಗ್ನ ನಿಸಾದ ಲಾಯ್ಚೂರಿಬ ಅಸಿದಗಿ ಕಾನನ್ನಬ ಹೊನಮಿನಸಿ ಮಿಪುಂ ಕುದುಮಂಗ್ನ ಇಸಾ ಇಸಾಗಿ ದಾಯಿತ್ವ ನಿಖನ ಡ್ರಗ್ ಫ್ರೀ ಸೊಸೈಟಿ ಒಯ್ನಬ ಹೊನಮಿನಸಿ ಮುಖ್ಯಮಂತ್ರಿನ ಹಾಯ್
1: ಮಣಿಪುರಿ ಕನ್ಫ್ಲಿಕ್ಟ್ ಸಿಚುವೇಶನ್ ಚೆ ಥೋಕ್ರವ ಮತ್ತುಂಗ್ ಸಿದನಮು ಡ್ರಗ್ ಟ್ರಾಫಿಕ್ ಸಿ ಮ್ಯಾಕ್ಸಿಮಮ್ ಅಚೌಬ ಬೋಲುಮ್ ಸಿ ಮಿಜೋರಾಮ್ ನೊಂದ ಡೈವರ್ಟ್ ತೊಗುಮಾಯಿ ತೊವೆ ಅದುಗ ಮಚಿತ್ ಮಚಿತ್ ಮಚಿತ್ ಚಾನಬ ಲಾಕ್ಪಸಿನ ಮೋರೆಯದಗಿ ಪಿ ಎಂ ಜೆ ಎಸ್ ವಾಯ್ನ ಸಿಎಂಗಿ ವಿಲಂಬಿ ಸುರಚಾನ್ ತಾಬ ಅದು ಯೋರಕಾಂದ ಸುರಚಾನ್ ಪುರ್ಸಿದ ಮರಾಂ ಕಾಯ್ನ ಫಂಗನ ಮಸಿಗಿ ಸೈಥೆಂಗ್ ಸಿ ಖ್ವಾಯ್ದಗಿ ನಂಗ್ನವ ಕ್ವಾಕ್ತಾನ ಫಂಗ ಹೋವೆ ಕ್ವಾಕ್ತಾಗಿ ಸಿ ಎಸ್ ಒ ಎನ್ ಜಿ ಒ